0: atå kå mä re thä na he apostol ndä rathikagä rä rä a apostol Selman araugire poverty is for the devil
1: yes
0: yes å tirä kå ndå ngai angä å kä ra oige ndä renda we å thä ne å rä a thuya na å kå therå kie mahiga asa ai tå kå rä re thä na tå kå rä re ngoma
1: yes
0: poverty is for the devil
1: yes
0: na no nyararwo må no na å haraganio na å hinyä rä må no no nyararwo makä ria na å tuä rwo mata na makererwo na matahä ko na å tahä kä rwo nä thä na poverty is for the devil
1: thä na rä nä guo tå maga wone magä tinda magä coka na kå rä a tå rä tondå hä ndä wä na thä na nä å kå hota gå tinda å gä atha må ndå å rä a å renda
0: ti å horo katwä nyue thabuni wa ushindi
1: katwä thambe tå there tumagare tå rä a theru tondå ushindi guoka nä thabuni kambuni nyingä ciaragia å horo wa gå thera no ushindi cream bar soap nä thabuni å rä ngå rani ndå bataraga gå tanduka nguo ihinda iraya na å karä kia na ihenya tondå kå hotana må tå rä re-inä ti kuoya må thenya må gima å kä ruta wä ra o å mwe no nä kå rä kia wä ra å mwe na ihenya na gå thiä kå ruta mawä ra mangä marä a marä ma bata makä ria ushindi mara that wathiä nduka-inä tigä rä ra nä wagå ra thabuni wa ushindi cream thabuni å rä a å kå hũthagä wä ra waku na å gakå honokeria mathaa unaosha nguo very fast
0: å
1: kä tumia ushindi cream
0: that is my song thanks say hi to mzee swaki and tell him I treasure him big time å cio nä mä ri wa werwe ha centropolis wä rä andå acio anyu mä rä to nä tå mwendete matikä kå hå thä ra hinya må ingä tä rä u mä rä to nä å rä kairä tu gathaka må no mä rä a gairä tu gathaka må no athomagä ra Strathmore University tanjä ra gä kä two å ru korwo nä å hå ä two mä rä witå tamåcirie kau gaku no tå ragå kå mathare å tengeranagia na mä kora
1: å
0: gä gethera mä rä mwä aragä rie hau na må gä tå thikagä rä rio na inyå yå na wä re nginya ya mathenge
1: na må nene na cege mwä nao hau
0: nä twathamba
1: ndä thambi mä
0: rä nä må kä iguä re nä ndä roimagara
1: mä rä wa werå
0: mä rä rä
1: må rataguo nä arombå ka må thä
0: ngä gweka må cene ka mä rä arakorwo ndikå gweta må ndå aragå rä ire akanjå ria å horo wa må ndå burani atä aikaraga ä ria irä kå namba ndä rarå gera no korwo marenda kå må nyita atä anyuaga kå ndä må ratareke njoere gacagua aranjä tao aigua tä rä rä no akorwo meciria nä no njå ria ndeto ta icio ndä mwä re na rä u ndä racambara hiå ka atä rä rä hakiri cio kuira hiå ka very fast nä ndä ramuonete maandamano agä ita ibå yå ndamenya å cio nä å korogwo twa rena korogotwo mä rä typing nona ciugo iria aranjä ta atä haya sasa mam kai ma må thä mwatå bambaä å cio ekå ndä rambä ra ndä rarenga ndä rahå rä ra mbena manager ake ndä ramwä ra amia mzae aponyoke aache simu atoke arandaga kå må buruta tarorama kai no ruma nä ciugo ta ici tå tå mä re ä no ig kanja nä ningä tä kä ra no nä må ndå mwega ararutaga wä ra wake no wä ra wake må tigagä kä re hinya å cio må ingä no nä makä kaga
1: mä
0: rä tamba ingä ra nä rainu one å rä a rotä wä gatumia karogi atä mä rä witå rä bunda oraaponyue ciugo oya rå må cinga wä cire atä nä å kå rathaya maragwä ta gatumia karogi atämba ithä yanyuaga kå ndä ramå ratareke njo re wa må nyoro ngai nä kä wa må nyoro nake ahå rä rie å å ndä rahå ra rä u kå rä a nä anjä mbena ana burutwa
1: atoke siaka
0: siaka ndagå cambia niä ndå ngå nyita må thä nä ngumä ra kana rå cio
1: ariä mä rä ngwendete
0: ndamå ria atä rä koguo we no å horwo nä må ndå å njå ri harä a ndä njoywo ä nä må ndå ekaga å rä a ngendo nakekwo no ndä roreie mä rä no we no å rio we nä ndå koragwo wä gå kå wä ga å kä ruga rä akä ruga akä å rio atä rä rä ä topu akwä rire kå nä saruni
1: ona ndä roria nä kä areetherwo Adi asaruni kodi kwa kade ge di amenya ngo kwa ndo ndeka ro dwara.
0: Ati mere urero ati yala guoko tuku. Mere atwara ni twara nge. Finya akoro hare centro. Eh kero ta era mwega. Mutiga ke inye muno I. Mudhe wake ni mundu wako muno. Ta wo mzeso aki baba wae kore ande ya githike. Baba ito no ato sharire kaire tukega ro ni karenda gutua ni ndega special. Ati eha magwedete maumuthi mamwa tuthekia ma.
1: So you majaga
0: na agatheka ndari gwatiriri na ni doctor idia ni uma gukwa muthekenyo
1: one mudha nyosio
0: ugethekio ni wavo
1: ne sati yo kirita ya chinese cola
0: anyway I don't know what to wira wao
1: iyo mudu mudu aithirie mwena wake
0: Atoe ni urati kwa ni uko menya mire no. Na niwe wa yodhi munu wa kweza gire kanyi ito.
1: Mire niye kwa deta munu. Na notu nani omudhi ni udu wa kanyama.
0: Na umuru gire.
1: Na guru gire. Na nojo.
0: Na githi doi ya yodhi mwa kakonyi tela.
1: If you. Mire wa nojo kako usentro guru gire hau ndi buru gire
0: mwena. Na niwe kako rosi kwa ni uka mohikia.
1: Eni.
0: Edama.
1: Yonake. Wali gana hale hau
0: makedu. Jorua neki njira, jorua neki njira, tori ya
1: kakaka. No, gwezi iku na hitu aleta mudu. Jakia hana hati ya for now.
0: Radio Kenya. Oh, alato dhikirele na podcast. Weko, ti podcast, ya todo.
1: Media Max
0: Weko Waves. Dongo, dongo ni alato dhikirele ya. Oh, it is no longer available. Oh, sawa. Dongo tuta raise your issue. Wow. Adrian.
1: Oh wow.
0: Wow. Oh wow, that's amazing. Wow, wow. Well done.
1: Well done,
0: son. Sisiri idore. With due respect, Sisiri idore. Ria kafagara. Nitogo kuonia.
1: Ogeda idore higo kena one wega.
0: Desiria ne tuona wega ni ndo akoba kudiru na Mary.
1: Yes.
0: Ah Mary ni watora ruta na we stress ishi ya CID, ishi ya for this, ya washimen yothe ari amara huthira hinya muingi.
1: Yes.
0: No mere mahuthire congosity.
1: Na ni ukiwe kuri ya gei karagano.
0: Kono ni malishi ya najega.
1: Yes, dhaka.
0: Yeah.
1: Yeah.
0: Anyway.
1: Motu ni wagi mwaka vagara mudogo ito meri wawero. We hau central, weire for this show, the cool central. Ona kire muna alugirari ya meku. Leka imari ya gima ya kavagara. Ne meku mame lirete. Na matule motu lire mwega.
0: Yes.
1: Gima jaga ne gima ya motu wa kavagara.
0: Yes.
1: Orami unadu kene shio the haku hinawe. Wewe na mukawa. Wewe na hoteli, wewe na bushari, hau waru kwa choma, kama pale Roy Garden kwa Tony, wakati gira na waru gira ado gima ya mutu wa raha premium.
0: Yes.
1: Mutu mwega waki kiroke iguru wiraidhi muno muno muno koruga. Meri wairu waru gati ya?
0: Hei wana ni daokeri wadu na jirada ni muno ni mwuriidhi.
1: Mwuriidhi.
0: Agorogo kule wa DCI na Julius. Hei, niki mwaki jukiri na jirada ni muno guo maidi ya na mwukiri ya.
1: Nonu yona.
0: Mwaki watinyu wadhi.
1: Nonu yona yoko ulio DCI ni mwa.
0: Ndio mwawanyu.
1: Na we kwa sohotha gira jira hudhu muna tego tido kehinya mudu.
0: Yeah.
1: Yeah.
0: Haikoroni ni chuja gare inyo mura hudhera hinyosyo mwigi
1: umu niki. Mwafudithi yeo yaku ya sweetie. Deto ikauma kuuma.
0: Meri onanawa kuharuki umu nyoro.